ಶಿಷ್ಯಕ್ಕೆ ಕಡಿಕೆ ಜದಿವಿ ಚಿತ್ತಾಯ ಬಿತ್ತಿದ ಬಿತ್ತಿ ಪಲಿಮೆ ಜಾತಿಕರಾತ ನಾದ ವಿಶ್ವಾಸಿಕದೆ ಗಮ್ಮದೆ ಮಾರು ತಲಿದೆ ಅಂದರು ಡಾಚಿ ಕುಮ್ಮಿ ಸದ್ರಾದೆ ಚಾರ್ಚು ಫೇರಿ ಟೂಂಡಿ ಜಾಮ ಸುಣ ಮೇರಿ ಹರಿದಾಸಿಕ ದೇ.